ಪಾಕೆಟ ಪಾಕೆಟ ಧ್ವನಿ ನಾಡನ ಪಾಕೆಟ ಪಾಕೆಟ ಧ್ವನಿ ನಾಟ್ಯಂ ಉಲಗಂ ಶಿವನಿಂತಂಜಂ ಅವನ್ ಪಾದಮೇ ಪಂಕಜಂ ನರ್ತನ ಮೇ ಶಿವ ಕವಸಂ ನಟರಾಜ ಪಾದಂ ನವರಸಂ ಧೀರನ.